ob er ab. ಕರನ ನಿರುತ್ತರುವ ಒಬಲಂಗರದನು ಲೈವ್ ಎಫ್ ಎಂ ಎನ್ ಲೋವ ಸುಪತಲ ರೇಡಿಯೋ ಗಾರ್ಡನ್ ಟ್ಯೂನ್ ಇನ್ ರೇಡಿಯೋ ಎಫ್ ಎಂ ಎನ ಆಪ್ ಹರಹ ವಗೆ ಈ ಮಹಂಗು ಅವಸ್ಥಾವ ವೇತ ಅಪವ ಉಸವಾ ತೆಬು ಶ್ರಾವಕ ಒಬಟ ಸ್ತುತಿ ಲೈವ್ ಎಫ್ ಎಂ ನೊನವತಿನ ಗೀ ರಿದ್ಮಯ

ನೆಟವೆನ ಸಿಂಧು ಅಹನಾತರೆ ಹಿತ ಸಣ್ಣ ಸಣ್ಣ ಸಿಂಧು ಅನ್ನತ್ ಒಬ ಕೆಮತಿ ನಮ್ ಡಬ್ಲ್ಯೂ ಹದವತೆ ಸ್ಪರ್ಶಯ ಒಬ ಆದರೆ ಕರ್ನ ಕ್ಲಾಸಿಕ್ ರೇಡಿಯೋ ರೇಡಿಯೋ ಗಾರ್ಡನ್ ಟ್ಯೂನ್ ಇನ್ ರೇಡಿಯೋ ಎಫ್ ಎಂ ಆಪ್ ಹರಹ ವಗೇಮ

ನೆಟವಿನ ಸಿಂಧು ಅಹನ್. ಆತರೆ ಹಿತ ಸನ್ನ ಸಿಂಧು ಹನ್ನತ್ ಒಬ್ಬ ಕೆಮತಿ ನಮ್ www.livefm.lk ಸೈಟ್ ಕರೆಗೆ ಹದವತೆ ಸ್ಪರ್ಶಯ ಒಬ್ಬ ಆದರೆ ಕರ್ನ ಕ್ಲಾಸಿಕ್ ರೇಡಿಯೋ ಗಾರ್ಡನ್ ಟ್ಯೂನ್ ಇನ್ ರೇಡಿಯೋ FM ಎನ್ನ ಆಪ್ ಹರಹ ವಗೇಮ.

ನೆಟವೇನು ಸಿಂಧು. ಮಹಾನಾಥರೇ ಹಿತ ಸನ್ನಸನ ಸಿಂಧು ಹಣ್ಣತ್ ಒಬ್ಬ ಕೆಮ www.livefm.lk ಸೈಟ್ ಕರೆ ಸ್ವೇಸಿಕರ ಕ್ಲಿಕ್ ಯೋ ಸನ್ನದನು ಹದವತೆ ಸ್ಪರ್ಶಯ ಒಬ ಆದರೆ ಕರ್ನ ಕ್ಲಾಸಿಕ್ ರೇಡಿಯೋ ರೇಡಿಯೋ ಗಾರ್ಡನ್ ಟ್ಯೂನ್ ಇನ್ ರೇಡಿಯೋ ಎಫ್ ಎಂ ಯನ ಆಪ್ ಹರಹ ವಗೇ.

ಆದರೆ ಕರಣ ನಿರತ. ಒಬ ಲಂಗರದನು ಲೈವ್ ಎಫ್ ಎಂ ಎನ್ ಲೋವ ಸುಪತಲ ರೇಡಿಯೋ ಗಾರ್ಡನ್ ಟ್ಯೂನ್ ಇನ್ ರೇಡಿಯೋ ಎಫ್ ಎಂ ಯನ ಆಪ್ ಹರಹಾ ವಗೇಮ ತವತ್ ವೆಬ್ ಅಡವಿ ಗಣನಾವಕ್ಕೊಸ್ಸೇ ಶ್ರವಣೀಯ ಕಲೆ ಹಕ್ಕಿ ಬವ ಅಪಿ ಒಬಟ ಸತುಡಿ ನುನ್ಮು ಅಂತರ್ಜಾಲ ಹಾನಿಮಟ ಒಬಲತೆ ಓನೇ ಬ್ರೌಸರ್ಕಿನ್ ಲೈವ್ ಎಂ ಇಂಟ ಸರ್ಚ್ ಮಾಡಿ ಈ ಮಹಂಗು ಅವಸ್ಥಾವ ವೆತ ಅಪವ ಉಸವಾ ತೆಬೋ ಶ್ರಾವಕ ಒಬಟ ಸ್ತುತಿ. ಲೈವ್ ಎಫ್ ಎಂ ನೊಣವತಿನ ಈ ಹೃದ್ಮಯ